ಮರಿ ಸರಿ ಸರಿ ಸರಿ ಪನಿ ಪಮ ಮರಿಗ ಸರಿ ಸದ ಮಬ ಮಮ ಸರಿ ಸದ ಪದ ಪದ ಪನಿ ಪದ ಪನಿ ಪವ ಸರಿ ಸದ ಪದ ಮಬ ಮಮ ಪನಿ ದದ ಮಬ ಮ ಪನಿ ದ ಮಬ ಮ ಪನಿ ದ ಪದ ಪದ ಸರಿ ಸದ ಪದ.